ಭೂತ ಚೂನಮತಂಗನ ಗಾಧಭ್ಯಾದ ನಾದಕತಂಗನ ಖೇದ ಭೇದ ಛೇದನ ರಂಜೆ ಚಾರ್ ಚತುರ್ದಿಶ ಚಕ್ರ ಫಿರಂಗ ಜಯ ರಾಘನ ರಂಗನ ರೇಖರುಗಂ ಜಯ ಶೋಕನ ಭೋಗನ ಜೋಗ ಜುಗಂ ಭುವ ಭಂಜನ ಗಂಜನ ಆದಿ ಸಿರಂಗ ಜಯ ಬಂದತ ದೇವ ದೇವ ನರಂ ಗಣ ಕಿನ್ನರ ಜಚ ಭುಜಂಗ ರಚೇ ಮಣ ಮಾಣಕ ಮೋತಿ ಲಾಲ ಸುಚೇ ಅನ ಭಂಜ ಪ್ರಭಾ ಅನ ಗಂಜ ಮೃತಂ ಜಯ ಪಾರ್ನ ಪಾವತ ಪೂರ್ಮತಂ ಅನಖಂಡ ಸ್ವರೂಪ ದಂಡ ಪ್ರಭಾ ಜಯ ಜಂಪದ